wo nkoa na mɛsom wo o nyame wo na yɛbɛsom wo kana mansi wo na wo ba ɔsoro ne asase